ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರ ಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕು ಬುಕುರೆ ಟುಕು ಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕಿ ಚಕಚೋ. Shhh!

ಅಜೆಂಠಾ ಅಜೆಂಠಾ ನಿರ್ಮಳ ವಾಘೂರ್ಜಾ ಪ್ರವಾಹಾತ್ ಕಾಠಾ ಕಾಠಾತ್ಲಾ ಝಾಡಾಂಚಾ ದೇಠಾತ್ಲಾ ರಂಗಭೋರ್ ಶಿಡ್ಕಾವಾ ಗೊಂದವುನ್ ಬಸಲೇಲಾ ಅಜೆಂಠಾ.